0: ಹಂಗ ಅವ ಕಾಟ್ಮಂಡು ಶಾಟ್ಮಂಡು ಬೋದೇನ ನಿಧಾರದಲ್ಲಿ ಇದ್ದ ಅಟ್ಟಿಗಾಲ ಆರ ಕಂಪ್ಯೂಟರ್ ಕಿಮ್ಮತ್ತೆ ಹೇಳ್ತೇ ನಿಂಚು
1: ಅವನು ಮೊಯ್ಲ ಕಂಪ್ಯೂಟರ್ ತಾಯಿ ಕಾಕಿಂಚು ತೋ ಅಂತ ಹೇಳದ ಹಂಗ ಹೇರಿ ಆಚುತ ಮಾಮ ಎದ್ದೆ ಹೇಳ್ತೇವ ಹಂಗ ಕಾರ್ತಿಕ್ ಕಂಪ್ಯೂಟರ್ ಸೆಂಟರ್ ಯಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಯುಪಿಎಸ್ ಲಗಾಯ ಕಂಪ್ಯೂಟರ್ ಸಂಬಂಧಿ ಸಂಪೂರ್ಣ ಸಾಮಾನ ಪಾಯಿಂಚ ಬರೋ ಬಣ್ಣ ತಪರ ಕೇ ಚಾಯಿಂಚ ಮಾಮ
0: ಿನ್ಸು ಕಂಪ್ಯೂಟರ್ ಎದಿನ ಅವಕಾಶ ದಾರಿ ಬಿಮಾರ್ಗ ಪ್ರತಿ ಕಂಪ್ಯೂಟರ್ ಸೆಂಟರ್ ಮಧ್ಯೆ ಸುವಿಧಾರ ಅಂತ ಕೈ ಪಾಯಿನ
2: जस्तो खोजे त्यस्तै कम्प्युटर पाइने बिग्रियो भने पनि बनाइदिने त्यसैले अन्त होइन कम्प्युटर चाहिए धादिङदेखि बीच बजारको प्रतीक कम्प्युटर सेन्टरमा जाने सबै प्रकारका कम्प्युटरको लागि प्रतीक कम्प्युटर भएपछि साह्रै झुक्क फोन नम्बर 0105509673 97510 97778